ತನುಬಾಣಿ ಸಮರ್ಥ ಸಹಸ್ರ ಭೇದ ಬಕಾಣಿ ಸಕಲ ಮತಾಂತ ಕೇವಲ ಹರನಾಮ ಗೋವಿಂದ ಭಗತ ಕಮನ ಬಸರಾಮ ಕೂಟ ಅಪರಾಧ ಸಾಧು ಸಂಗ ಬೇಟ ಸಂತ ಕೃಪಾದಿ ಜಮದಿ ಛೋಟಾ